0: ಗೀತೆ ಗಾನಕಲ ಮಿಲ್ಟನ್ ಪೆರೇರಾ, ಜೆ ಎ ಮಿಲ್ಟನ್ ಪೆರೇರಾ. ವೆಲಾ ರಾತ್ರಿ ನಮೇಟ ತವತ ಹರಿಟ ಮಿನಿತ್ತು ಪಹಲು ಅಕ್ಕೊಬ ಸುವಟ ಸೌ ನಮೇ ವಿನ್ ಎಫ್ ಎಂ ಗೋಂಡಿ ದುಲಿಯೇ ಅಂಡ ಹರ ಸಿಂಹಲ ವೆಡಸಟಾನ ಸಮಗಿನು ಏಕ ಸಿಟಿನೇ ಸ್ಯಾಮ್ ರಹಸ್ಪತಿನ್ ದ್ರಾವಕಮ ರಾತ್ರಿ ಅಟೇ ಸಿಟ ರಾತ್ರಿ ದಹಾಯ ದಕ್ವಾ ಒಬ ವೆನುವೆನ್ಮ ಗುವನಟ ಮುಸುವೇನ. ಇತಿನ್ ವೆಲಾವ ತವತ್ ಪನ್ವಿಡಿ ಕೀಪೆ ಅಕ್ಕೊಬಟ ಸಮೀಪ ಕರಾನಟ ಸಮಹಾರ ವೆಲಾವಟ ಒಬ ಮೆನ್ನ ಮೇ ಕಿಯನ ಕಾರಣ ಮೇ ಎನ್ನ ತೀನ ಪನವಿಡೇಕ ತೀನ ಕಾರಣೇ ಪಿಲಿಬಂದು ಮೇವೇನ ಕೊಟ ತವದಾನೆ ಯೋಮು ಕೊಲ್ಲ ನೋಯತಿವೆನ್ನಟ ಪುಲುವನ್. ಆಸ್ಟ್ರೇಲಿಯಾವೇ ಒಬ್ಬ ಹದಿಸ್ಸೇ ಮೊಗಕ್ಕರಿ ಕಾರಣಕ್ಕೆ ಹಿಂದ ಒಬ್ಬ ತಮ್ಮ ಪೌಲೆ ದೇಪಾಲ ಹಿಮಿತ ನತ್ತ ಒಬ್ಬ ಹದಿಸಿಯೇ ಮಿಯಗಿಯ ಹೊತ್ ಒಬ್ಬ ಎಯ ಪೆವರು ಮಕ್ಕಲ್ಲ ನೆತ್ತಂ ನೀತ್ಯಾನುಕೂಲ ನೋವನ ಲೆಸಟ ಎಯ ಕಿಸಿಸೇತ್ಮ ತಮಂಗೆ ಬಿರಿಂದ ಕಿಯಲ ಇತುರು ವೆಚ್ಚ ಹೆಮನೆತ್ತಂ ದರುವೋ ಕಿಯಲ ಉಂಟ ಹಿಮಿವನ್ನೇ ನೆಹ. ಏ ನಿಸಾವೆನ್ ಒಬ್ಬ ಒಬಗೆ ಎ ಸಿಯಲುಮ ದೇಪಾಲ ತಮನ್ ಸತು ದೇವಾಲೊಳ ಪೆವರುಮ ಪಶು ಪೆವರು ಮಕ್ಕಟಿಯಟ ಹೆಮನೆತ್ತಂ ನೀತ್ಯಾನುಕೂಲವ ಲಿಯವಿಲ್ಲಕಿನ್ ಪವರ ತಿಬೆನ್ನಟ ಓಣ. ಮುಖದ ಅಪಿ ಹದಿಸ್ಸೇ ವಗೆ ತತ್ವಕಟ ಪತ್ತು ನಮ ಎಕಸರೇಟ ಅಪಿಟ ಬೇನೇದ ಮೇ ಪೆವರುಮ ಕರಾನಟ ಹಿಂದ ಕಲ್ತಿ ಆಯವ ಕರ್ಲ ತಿಯನ್ನಟ ಓಣ. ಪಸ್ಸೆ ಕಾಲಕ ವಶೂನತ್ವ ನಸ್ಕರಾಟ ಪುಲುವ ನಮು ದನಟ ತಿಯಾ ಏಕ ಕರ್ಲ ತಿಯನಿಕ ಹೊಂದಾಯಿ ನೆತ್ತಂಗ್ ಏವ ಅಯಾತ್ತೆನ್ನೆ ಒಬಟವತ್ ತೊಬೆ ಬಿರಿಂದಟವತ್ ತೊಬೆ ದರುವಂಟವತ್ ನಿಮಿ ಆಸ್ಟ್ರೇಲಿಯಾನು ರಜೆಯಿಟ. ಇದನ್ನು ಏಪಿಲಿ ಬಂದ ಒಬ್ಬ ಅವಧಾನೆ ಯೋಮಕರಾನೇಕಿನ ಮತ ಕಿರಿಮ ಕರ್ನ ಗಮಂಗ್ ಮೇ ಮ ಪಣಿವಿಡಿಕೆ ಹಿಪೇ ಮಾ ಒಬಟ ಏಕತ್ತು ಕರನು.
1: One in 12 people will develop bowel cancer in their lifetime. There are 13,000 new cases of bowel cancer every year in Australia. Of those, 4,500 are in Victoria, and the western suburbs of Melbourne has amongst the highest amount of new cases in Australia. How can you help? Go to www.helppreventbowelcancer.com.
2: It's never easy when there's a loss in the family. You can't help wondering who'll be next. One way you can fight cancer is by remembering the Cancer Council in your will.
3: This was your gran's favourite spot. And these were her favourite flowers. Do you know what they're called?
4: Daffodils?
2: Help save a life by leaving money for cancer research and support. Contact the Cancer Council Victoria for your free kit on how to make a will. Call 1300 656585.
5: Now, with a fire safety message from the CFA, here's Gary McQuaid.
6: Smoke alarms save lives. It's been proven time and time again. Most Victorian homes have at least one smoke alarm, but there are still many people at risk because they don't have the protection of an early warning of fire. The law now requires that smoke alarms be fitted in every Victorian home on each level. Protect yourself and your family. Install yours today and check them regularly, because a smoke alarm that's not working is useless. For your free house fire safety brochure, call CFA on 1-800-240-667.
0: Mama obata kiyuwane Vimaladit Dombagahawatta mahatmaya gayana tawath apuru geethayak. Ma hitanne meyat oba antarjale osse sambandhila athiye kiyala viswasa karanawa. Kohomunath mama oba wenuen e geethayat ada wadasa tahanata ekathu karaganawa. Sambandhila ban hari lassana ಪದಪೇಲಿ ಟಿಕಾಕ್ ಬಹುಮಲಾಸನಟ ಗಾಯನ ಕನ್ನುವ.